ಹರಿದಾ ಕೆಟ್ಟ ತಕ ತೆತೆ ಹಿತದು ತಾತಾ ಕೆಟ್ಟ ತಕ ತೆತೆ ಹಿತದು ತಯ್ಯತ್ತು ತೆತೆ ಹಿತದು ತೆತೆ ಹಿತತೆ ಹಿತಾಂ ತತೆ ಹಿತ ತಿಗಣತ ಧಿಂ ಧಣ್ಣತ್ತ ಧಿಮ್ಮಿತೈ ಧಣ್ಣತ್ತ ಝಣ್ಣುತಾಂ ಝಣ್ಣುತ್ತ ಧಿಮ್ಮಿತಾಂ ಧಿಮ್ಮಿತ ಕಿಟ್ಟ ತಾಂ ಧಣತ ಧಿಮಿತಾಂ ಧಣತ ಝಣುತೈ ಝಣುತ ಧಿಮಿತೈ ಧಿಮಿತ ಕಿಟ್ಟ ತಾಂ ಝಣುತ ಧಿಮಿತ ತೈ ಝಣುತ ಧಿಮಿತ ತಧಿಂ ಧಣತ ಝಣುತ

ಮೇಳ ಗಲಾಟಗಾರಡಿ ಗಂಧರಗೋಳ ತೆಗಿಸಿಯಾಡಿ ತಳಾಂಗುತ್ತಾಳ ಬರೆವ ಏವಿ ಶಾಂತನಿ ತೇರಗದು ಸಿದ್ಧ.